ಕಟರಿದ ಗಣದ ಗಣದ ದಿನದ ಕಟರಿದ ಗಣದ ಕಟರಿ ಕಿಟಕಂ ಗದ್ದಿಂತ ತಂತ ಗದ್ದಿಂತ ಕಂತ ತ ನಂತ ದಂತ ತಕ ದಿನ ತಾಂ ತಿಂತ ಕಂತ ತಕ ಕಟಿ ಕಟಕಂ ತಕ ಕಟಿ.